0: Der bliver jeg så bare gemme af i bisem. Så mig kan så gå mere, at så måske jeg nok tror mig gerne i bægt, at der er bare til gæt i. Men det er mig tid til at sætte noget, ja. Inde på hisse, hvor jeg kunne gå op mod det her, og der er bare næst gå op mod det her. Nå, kispen er også, at jeg er gammel til at sætte noget. Min er givet mit sæk, og der så jo ikke. Måde han er gættet, at jeg kunne starte i den ikke, den er på hisse. Det gik jo ikke måde, at jeg gik ui maskine endnu. Men jeg kunne tage ud, om jeg gik så gav bætte mig. Kispen er også, at jeg er gammel til at sætte noget. Muda hukukan maat nika tai nistuki ko ya hitu chuko ma kichi ka tu chuki ma ka ki ho ma ka ma pa hisi ko at sit nok piegi ko ai imini ku chuko ki ki sui pi chik dan ta wa ya ki sui so chik to ka pu impaired driving ye ko piegi ko ka tu chuki ma ka ka wa pa ta ma ki tu yok ye ko kutta ki minagi ko yo sha mi sha so ka ni ko chi ko kutta kutta ki minagi ko ka tu chuki ma ka ki ga ga kis ka ko ga ya pa ko ti hona ta gi ya mitse ma pit so chuk ma na ma ga pit cha ga ta ta ba na so so ye guni three common causes impaired driving speeding and not wearing a seat belt now ye guni hani he gi spin at sit no now it's we are ya ga so na ga ti dista ye guni ki ga ya ye ga ta ki sui pi pa mi ta ba na so it ye ga to sa mi so ga ne ko che e ko mi ne tegi postchak mi ne tegi sa ge pa ta mi na ya u pa ga ti un so those are preventable gi tu chik ye ko ko ta go ma chu mo in o ti o cha ya a pe che gi vit no se i ti o ka wa ho ge che ga ya an ta ko ta ge so che ga ya te pa ma to ina ina ni o e ku si ku ki tu yo ki ku si ki si de ka so na no e ko treaty 8 sovereign nations ki ko cho ma ko chi si de ka so a ki ko treaty 8 sovereign nations so sa ma ya mi ko cha wa ya te pa ska ne ge ma Alberta government ta wa na wa chpo ku ta sko chi no ti pi vi de ma ni he da wa ki ta ka me ke si te ko mo che ga no ti Wihta magia ngō kohtaa ki nukti maskawika pauia hōma. Ti pīta mishunan o mani itinan ka wahuigia hō ta 3D8. Mpada hisunan, nūla suwaat sunan. Mūlana ka wana kiskis tota gawinan. Iago mōma ki chitta paha mātou ina inani o. Kuspiga ki masanaha mak 1899. Ni kotta o segaski hi iago ane mwaiya pu wihta kwa hōma Alberta. Tittu yok. Iko hōma ya ka miskwache dhika at suwa kwa hi nukti wihta mua hō. At sitten og min og mauinat nika mamawiga pawinan nika kanawi dihtinan minaya nga kitti dihtinan nika kanawi dihtinan treaty te pahamatuin dit neminanak nga kitti dhamananak nihida winnan sihchigi winnan nga kitti dihtinan minatanti o minika nulti kawiyati si wihkoa kiyoko minna nga kitta pahtinan kusawi si giyuti treaty 8 sovereign nations grand chief kishchoko makanana chief Trevor Mercury Kusimin isa ya ki masanaha magmina ya ki nistohtamuin iwi wichi sihtigi machik the Dene Nation. Da manachi ta tapaspih ta takanawi dihtamak nippi. Pugiti isitso anu manippi. Anamanta Dene Nation gitu yan ya gu naguida ni tiyo cha ya na watch ni tiyo sigi witnok. Mackenzie Valley Basin ego ti iti kiyo ma the Dene Nation ga wigichik. Kusimin isi gi ituita nanta Dene National Chief George Mackenzie, kinipi mino ho kanatano, mat si magano, nipi ummi na pugo, igantawi dihtina no, to itapihak, mat si gagista na ikot ho choma, midoya wing gagiot nina no. Ego ho mo magawi chi si chigi mito, iwi na pungatos kata maki yaganama, tagiti dihta maki nipi mino. Mat si gaya, kikap mit sa hina no, kaya si, wada sa wiwina, mina yata bahamatuin, mina ni hidoy mamtuni dihtigan. Iga pugisi tati da bachistanu igine pimino. Et niga nogo uti kussibino ku chapan no kuistava tita mitä bachistaa tse kikua uge mauin kika nii pauistava no. Minu kutta kumpani joku tika maka pingis tse kia kunik minä. Tegi ski dihtamok muuta ainakin pugisi tiki et itta mekin soo kitta skiina kini pimina. Iki itu itse kisi kusi maka pittamään tuuttiin maki ja kuni NBC ätsi muinsa.
1: NBC Regina Indigenous Radio 90.3.
2: Make your fuel and snack stop in Saskatoon, the Husky on Idlewild. Conveniently located for travelers on the way into or out of town or whenever you need a fill-up. Husky on Idlewild is there to serve with fast, full service at the pumps, a huge selection of snacks, lottery, and tax-free savings for status card holders. Now open 7 a.m. to 10 p.m. 7 days a week. Owned and operated by Thunderchild First Nation. Make it a habit. Husky Gas Bar and Convenience Store, 33rd and Idlewild in Saskatoon.
3: NBC Network Radio presents Insights with Eric Ford.